0: ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಸೂಚನೆ ಅದಳಿಸಿದ ಗೃಹಿ ಮಹಾನುಭಾವರು ಯಾತ್ರ ವ್ಯವಸ್ಥಾ ತರಳಿಬಾಟ ಪ್ರಭಾವಿಸಿದ ಪ್ರಾಪ್ತಿಗೆ ಸಹಜಕರಣಗಳಾಗಿ ನಾಗರಿಕ ಸಾಹಿತ್ಯ ಕಕ್ಷ ಸಂಚಾಲನ ಉಪ ಕಕ್ಷಬಾಟ ವಿಶೇಷ ಸೇವಾಹರು ಪ್ರಾಪ್ತಗೊಂಡ ಸ್ಪಷ್ಟ ಸೇವ ಪ್ರಾಪ್ತಿಗಾಗಿ ನಾಗರಿಕ ಸಾಹಿತ್ಯ ಕಕ್ಷದ ಸಂಪರ್ಕ ನಾಟ್ಯ ಅನುರೋಧ ಸೇವಾ ಪ್ರಾಪ್ತಿಯ ಪ್ರತಿಕ ಪ್ರಲೋಭನ ನೀಡಿ ಅತಿ ಸಿಗಲಿನ ಹಾರ್ದಿಕ ಅಪೀಲ್ ಸೇವಾ ಪ್ರಾಪ್ತಿಯ ಶ್ರೀ ಗ್ರಾಮ ರಾಜಕೀಯ ಅಧಿಕಾರ ಕಾರಣಿ ಪ್ರಮುಖರು ಸಂಪರ್ಕವಾಗಿ ಸಚಿವ
1: ಕೋಚಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ

0: ಮರಗಿಕೆ
1: ಇರುತ್ತ ರಗತ ರಗದ್ವು ಚಾಮ ತೀರ್ಸು ಎರಡನೇ ಸಾಧ್ಯ
0: ಕಷ್ಟ ಗಿಬ್ರ ಕ್ರಾಸ್ ಬಾಟೋ ಬಾಟೋ ಕಾಟು ಬರ್ರೆ ಕ್ರಾಸ್ ಬೀಚ್ ಬಾಟೋ ಬಾಟೋ ಕಾಟಕು
1: ಎಲ್ಲ ಮೋಟರ್ ಸೈಕಲ್ ಚಲಾವಣೆ ಬಾಚ್ಯ ಬಾಟೋ ಕಾಟ್ನೆ ಮನೆ ಮರ್ದಿ ಕಿ ಬಾಚ್ನೆ ಕೇಳಿ ಠೇಗಾನ ಸೈನ
0: ಬಾಟೋ ಕಾಟೋ
1: ತೀರ ಬಾಟೋ ಕಾಟ್ದ ಜೆಬ್ರಾ ಕ್ರಾಸ್ ಮಾತ್ರ ಬಾಟೋ ಕಾಟೋ ಬನೆ
2: ಬಾಟೋ ಕಾಟ್ದ ಜೆಬ್ರಾ ಕ್ರಾಸ್ ಬಾಟೋ ಕಾಟೌ ಜೆಬ್ರಾ ಕ್ರಾಸ್ ಅನಿವಾರ್ಯ ರೂಪ ಸವಾರಿ ಸಾಧನ ರೋಕೌ ಪೈದಲ ಯಾತ್ರಿ ಬಾಟೋ ಕಾಟ್ನ ದೇಉ
3: ಸವಾರಿ ಸಾಧನ ಚಲಾವ ಮೊಬೈಲ್ ಪ್ರಯೋಗ ನಗರೌ ಬಾಲ ಬಾಲಿಕಾ ಸಡಕ ನಿಯಮ ಸಿಕಾಉ ಸುರಕ್ಷಿತ ಸ್ಥಾನ ಹಿಡ್ನ ಪ್ರೇರಿತ ಗರೌ
2: ನೇಪಾಲ ಸರ್ಕಾರ ವಿಜ್ಞಾಪನ ಬೋರ್ಡ್
4: ಏ ರುಮ ಗಾಂವ್ಕೋ ಠಿಟ್ಟು

ಅಗರಿಸ್ತಾಯಿತ ಕಕ್ಷೆ ಸಂಚಾಲನ ಸಂಬಂಧಿ ಸೂಚನೆ ಅದಳಿಸಿದ ಗೃಹ ಮಹಾನುಭಾವರು ಯಾಟಕ್ ವ್ಯವಸ್ಥಾ ಕಾರ್ಯವಿಭಾಗ ಪ್ರಮಾಣದೇಶಿವ ಪ್ರಾಪ್ತಿಗೆ ಸಹಜಕೊಂಡಿರುವುದಾಗಿ ನಾಗರಿಕ ಸಹಾಯತಾ ಕಕ್ಷೆ ಸಂಚಾಲನ ನಿರ್ದೇಶ ಉಕ್ತ ಕಕ್ಷಿಭಾಗ ನಿಶುಲ್ಕ ಸೇವಾಹರು ಪ್ರಾಪ್ತಗೊಳಿಸ ಸೇವಾ ಪ್ರಾಪ್ತಿಗಳಾಗಿ ನಾಗರಿಕ ಸಹಾಯತಾ ಕಕ್ಷದ ಸಂಪರ್ಕ ಲಕ್ಷ್ಮ ಅನುಗ್ರಹ ಸೇವಾ ಪ್ರಾಪ್ತಿನ ಕೊಟ್ಟಿಗೆ ಪ್ರಲೋಭನ ನೀಡಿದರೆ ಆತ್ಮ ಸೇವಾಲಿನ ಹಾರ್ದಿಕ್ ಅಪೀಲ್ಕೊಂಡ ಸೇವಾ ಪ್ರಾಪ್ತಿನ ಕುರಿ ಗ್ರಾಮಸ್ಥಿ ಅಧಿಕಾರ ಕಾರ್ಯಾಲಯ ಪ್ರಮುಖ ಸೂಚನೆ ಸಂಪರ್ಕ ಲಕ್ಷ್ಮ ಸ್ಪಷ್ಟಪಡಿಸ ಕೋಸಿ ಪ್ರದೇಶ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ